ಕಣ್ಣನು ಮುನೇಂದ್ರಂಜನಂ ಸುರಾರಿ ವೃಂದಭಂಜನ ಮನೋಜ ವೈರಿ ವಂದಿತಂ ಅಜಾದಿ ದೇವಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಭಜೇ ಸ

ಸಮಾಧಿಪತ್ಯಮಯಂ ಸಮಂತಪರ್ಯಾಯೇ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂತಾದಾಪರಾರ್ಧಾತ್ ಪೃಥಿವ್ಯೈ.